0: ಹರಿ ಧಾರ್ಮಿಕ ಎಂಬುದು ಸಮಸ್ಯೆ ಶ್ರೀಮಂತಾಜಿ ಎಂಬ ಕೃತಿ ಈ ಕಾರ್ಯಕ್ರಮ
1: Thank you.

0: ich auf diesem Weg weiter und weiter. Wir haben die neue Vertriebsmanagement von Carvel. Ich kann es nur noch mal in der Niederlande und Italien. Wir haben gerade die Vertriebsmanagement und Pilz, aber
1: wir haben auch. Das ist nicht nur Rede, aber auch. Und dann ಹಾಗೆ ಗೊತ್ತಾಗ ಗಿಡ ಕ್ರಿಯೆ ಮಾಡಿದ ಕಲಿಸಿ ಗಿಡ ಚಟಕ್ಕೆ ಮಾಡುತ್ತಾರ ಭವಿಷ್ಯದಲ್ಲಿ ಪುರಾಣಿಕ ಚೇತನೆಯ ಪ್ರಾಣಿಗಳ ಸಾರ್ಥ ಜೋಗಿಯಾದ ಹಾಗೆ ಕೃಷಿಕ ಜೋಗಿತ್ತ ಗ್ರಂಥಿಯ ಮಹಾಶಾಲಕ ಮಹಾಶ್ವರ ಚೌಧರಿ
2: ಬ್ರಹ್ಮದಾಗಿ ಪತ್ತೆಗೆ ಅಥವಾ ಜ್ಞಾನದ ಹೌಕನ ಶೈಲಿನ ಬರೆಯ ಅಥವಾ ಸಪೇಟ
0: Thank you.